0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೋ ಬಿಹೆಕೋ ಕುರಾ ಪನಿ ಛಿನ್ನಿಯೋ. ಅವ ನಾತಾ ಗೋತಾ ಇಷ್ಟ ಮಿತ್ರಲೈ ಬೋಲಾಉನ ಕಾರ್ಡ್ ಥಾಪ್ನ ಪರ್ಯ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿದು ಗರ್ನು ಪರ್ಯ ನಿ.
1: ತ್ಯಸ್ಕೋ ಲಾಗಿ ತ ಚಿಂತೈ ಛೈನ. ಬಾಜೆಕ ಶೇಕುವಾ ನಾಗಢುಂಗಾಕ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ, ತೈ ಭವ್ಯ ಪಾರ್ಟಿ ಗರಿಂಛ.
2: ಹೈನ ಠಾಉ ಅಲಿ ಫರಾಕಿಲು ಭಯಕು ಪಾಉನಾ ಪಾಸಕು ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ಭಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ ತಿಮಿಲೈ ಥಾಹೈ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕು ಪ್ರಶಸ್ತ ಸುವಿಧಾ, 500 ಜನಸಮ್ಮ ಏಕೈಚೋಟಿ ಪಾರ್ಟಿ ಗರ್ನ ಸಕಿನೆ ಠುಲೋ ಆಕರ್ಷಕ ಎಸಿ ಹಲ್, 200 ಜನಸಮ್ಮ ಅಟಾಉನೆ ಅರ್ಕೋ ಛುಟ್ಟೈ ಹಲ್ ಪನಿ ಛ. ಖಾನಾ ತ ಕುರೈ ನಗರಂ, ಬೆಸ್ತರಿ ಸ್ವಾದಿಲೊ ಛ.
2: ಲ ತ್ಯಸೋ ಭಯ ತ ಬುಕ್ ಗರಿಹಾಲ್ನುಸ್, ಫೇರಿ ಅಹಿಲೆ ಅರ್ಕೋಲೆ ಬುಕ್ ಗರ್ಲಾನಿ.
1: ತ್ಯತಿ ಮಾತ್ರೈ ಹೋಯ್ನ ಕ್ಯಾ, ಟಾಡಾ ಟಾಡಾಬಾಟ ಆಉನೆ ಪಾಹುನಾಕಾ ಲಾಗಿ ಹೋಟಲ್ ರುಮ್ಕೋ ಪನಿ ವ್ಯವಸ್ಥಾ ಛ. बाजेको शेकुवाद्वारा संचालित दिव्यश्री ब्याङ्क्वेट नागढुङ्गा पोखरा, हरेक किसिमका पार्टी, बिहे भोज, व्रत बन्ध, पास्ने, सभा समारोह, बर्थडे पार्टी लगायत सबै किसिमका पार्टी गर्नका लागि पोखराकै उत्तम स्थल बाजेको शेकुवाद्वारा संचालित दिव्यश्री ब्याङ्क्वेट नागढुङ्गा पोखरा. फोन 061 533 123.

0: ಮೋಹನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕೋ ಬ್ರಾಂಡ್, 25 ವರ್ಷಕ್ಕೆ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥಮಾ, ಹಿಜೋ ಆಜ ಭೋಲಿ ಹಮೇಶೋ ತಪಾಯಿಕೋ ಬಾಟೋಮಾ, ಚಿಟೋ ಭರ್ಪರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪೈಲೋ ರೋಜಾಯ.
2: सर्वाधिक बिक्री हुने ह्युंडई गाडीको शोरूम पोखरामा, अन्तर्राष्ट्रिय स्तर तथा पोखराको प्रतिष्ठित लक्ष्मी ग्रुप द्वारा संचालित शोरूम, सेल्स सर्भिस स्पेयर पार्ट सबैको सेवा सहित एलआई मोटर्स. विस्तृत जानकारीको लागि एलआई मोटर्स बुद्ध चोक पोखरा, फोन नम्बर 061-527-426, 537-526.

0: ಸ್ಟೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹೋಮ್ ಕೇರ್ ಸೇವಾ, ಹೋಮ್ ಕೇರ್ ಸೇವಾ.
2: ಹೆಲೋ ಹೋಮ್ ಕೇರ್ ಡಾಕ್ಟರ್ ನರ್ಸ್ ಕೇರ್ ಗಿವರ್ ಕೋ ಸೇವಾ ಆಯೋ ಘರ್ ಘರ್
1: ಕೆ ಹಜುರ್ ಕೋ ಘರ್ ಮಾ ವೃದ್ಧ ಆಮಾ ಬುಬಾ ಬಾಜೆ ಬಜೈ ದೀರ್ಘಕಾಲೀನ ರೋಗ ಬಿಮಾರೀ ವಾ ಅಪಾಂಗತಾ ಭಯಕಾ ಪರಿವಾರ ಕಾ ಸದಸ್ಯಲಾಯ್ ವಿಶೇಷ ಹೇರ್ಸಾ ಚಾಹಿಂಚ ರ ಆಫ್ನೋ ಪೇಶಾ ವ್ಯವಸಾಯ ರ ಬಾಧ್ಯತಾಲೆ ಪರಿವಾರ ಜನಲಾಯ್ ಪರ್ಯಾಪ್ತ ವಿಶೇಷ ಹೇರ್ಸಾ ರ ಸಮಯ ದಿನ ಮಿಲಿರಹೆಕೋ ಛೈನ.
2: ಹಾಮ್ರಾ ದಕ್ಷ ಏವಂ ಅನುಭವಿ ನರ್ಸ್ ಕೇರ್ ಗಿವರ್ ರ ಡಾಕ್ಟರ್ ಹರುಲೆ ಘರೇ ಮಾ ಪ್ರದಾನ ಗರ್ನೆ ವಿವಿಧ ಸ್ವಾಸ್ಥ್ಯ ಸೇವಾಲೆ ಸೇವಾಗ್ರಾಹಿ ರ ಪರಿವಾರ ಜನಲಾಯ್ ಶಾಂತಿ ರ ನಿಶ್ಚಿಂತತಾ ಪ್ರದಾನ ಗರ್ದಛ.
1: ಹಾಮ್ರಾ ಸೇವಾಹರು ವೃದ್ಧ ಬುಬಾ ಆಮಾಕು ನರ್ಸಿಂಗ್ ಹೇರ್ಚಾಹ,
2: ಅಲ್ಪಕಾಲೀನ ದೀರ್ಘಕಾಲೀನ ನರ್ಸಿಂಗ್ ಹೇರ್ಚಾಹ,
1: ಸುತ್ಕೇರಿ ನವಜಾತ ಶಿಶುಕೋ ಹೇರ್ಚಾಹ,
2: ಕ್ಯಾನ್ಸರ್ ಸರ್ಜರಿ ರಾಹತ್ಕಾರಿ ಹೇರ್ಚಾಹ,
1: ಕೇರ್ ಗಿವರ್ ಹೇರ್ಚಾಹ ಕರ್ತಾ ಘರೆಲು ಸೇವಾ,
2: ಡಾಕ್ಟರ್ ಲ್ಯಾಬ್ ಸೇವಾ,
1: ಔಷಧಿ ಡೆಲಿವರಿ ಸೇವಾ,
2: ಉಪಕರಣ ಬಹಾಲ್ ಸೇವಾ. ತಪಾಯಿಕು ನಿರಂತರ ಸಾತ್ರ ಸೇವಾಮಾ. ಹೆಲೋ ಹೋಮ್ ಕೇರ್ ಪರಿವಾರ ಜಸ್ತೈ ಹೇರ್ಚಾಹಮಾ. ಹೆಲೋ ಹೋಮ್ ಕೇರ್ ಸಿಗ್ಲಿಢುಂಗಾ ಪೋಖರಾ ನಿಭಾ ಗಲ್ಲಿ ರ ಬುಡಿ ಬಜಾರ. ಫೋನ್ 061-411-777, ಮೊಬೈಲ 98-569-2-77.
3: 93.4
4: गोयल मेटल इंडस्ट्रीज को उत्कृष्ट उत्पादन जिंदल एसएस 5 नेपाल नंबर वन ब्रांड. नक्कली देखि सावधान, जिंदल को लोकप्रियता ले गर्दा नक्कली जिंदल बजार में आएको हुनाले प्लास्टिक में मात्र नभई पाइप में पनि जिंदल लेखेको पाइप मात्र खरीद गर्नु होला. टिकाऊ र गुणस्तरीय काम जिंदल पाइप हो यसको नाम.